ಆಜ್ಞಾ ಕರಾಮಹ. ಸರ್ವಬಲಧಾರಿಯು ಅನಾತಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ. ಅಪಸತ್ರು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟೆ ದೆನ್ನಾವು ನಪುರುವಲಿನ್ಹ ಅನವರ್ತ ಮರ್ನೇನ್ ಗೆಲವೀಮ ಸೆಲಸ್ಸು ಮೆನವ. ಮೇಕೀದೆ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ. ಆಮೇನ್.

0: ಉನ್ವಹಾನ್ಸೆಗೆ ಪ್ರಧಾನ ಜೀವಿತ ಪಟಾನ್ ಗಾಪ್ತಾಮ ಪ್ರಸಿದ್ಧ ಜೀವಿತ ಮನುಷ್ಯಾಗೆ ಸಬೆ ತತ್ವೇಟ ಸಮಾಜೇತಿಯನ ಏ ಪಾಪಕಾರಿ ತತ್ವೇ ಮೂಲಾಶ್ರಯತಿ ಎನ್ನೆ ಮಾನವ ಹದವತ ತುಲ ಅಪಗೆ ಅತುಲಾಂತೆ ತುಲ ಇತರೆ ಅತುಲಾಂತೆ ಸಿದುವಿನ ಪರಿವರ್ತನೆಯ ತಮಾಯ ವಿಪ್ಲವೆಯ ತಮಾಯ ಸಬೆ ವಿಪ್ಲವೆ ಎನಿಸಾ ತಮಾಯ ಉನ್ವಹಾನ್ಸಿ ತಮ ದೂತ ಮೆಹೆವರ ಪಟಾನ್ ಗಾತ್ತಾಮ ಮಿನಿಸುಂಗ ಯಮುಕರೆ ವೆನಸ ಕಟ ಪರಿವರ್ತನೆಯ ಕಟ ಇಸಲ್ಲ ಅಪೇ ತುಲತಿಯನ ಈ ವೆನಸ ಕರಗಾಂಡೋಣ ಇತರ ಅಪಿ ಅನಿತ್ತಾಯವ ಹರಿಯತ ದಾಕಿನ ಅನಿತ್ತಾಯ ವಿಗ್ರಹ ಕರಗನ ವಡಾ ನೆಹ ಮಠ ಮಾವ ಹರಿಯತ ದಾಕಿಂದ ಬ್ಯಾರಿಯ ಇತನಿ ತಮಾಯ ಹೆಮ ವೆನಸಕ್ಮ ಸಿದುವೆನ್ನೆ ಹೆಮ ವೆನಸಕಟಮ ಪದನಮ ದಾಗಾಂಡ ಪುಲುವ ಇತಕಟ ಕ್ರಿಸುನ್ ವಹಾನ್ಸೇ ಈ ಅವುರುದು ತುನ ತುಲ ತಮನ್ಗೆ ಈ ಭೂಮಿಯ ತುಲ ಜನತಾವಟ ದೇಶನಾಕರಂಡ ಪಟಾಂಗತ್ತ ಈ ವಗೇಮ ವಿವಿಧಾಕಾರಿ ಸ್ವಯ ಲಬಾದೆನ ಮಿನಿಸುಂಗ ನಿದಹಸ್ಕರಣ ಕ್ರಿಯಾವನ್ ಪಟಾಂಗತ್ತ ಅತ್ತಟ ಬೈಬಲೀಯ ಲೋಕೇಟ ಅನುವ ವಚನೆಯಾಯಿ ಕ್ರಿಯಾವಾಯಿ ಕಿಯನ್ನೆ ದೇಖಾ ನೆವೆ ಏಕಾ ವಚನೆಯಾಯಿ ಕ್ರಿಯಾವಾಯಿ ಕಿಯನ್ನೆ ಏಕಾ ಇತರ ಕ್ರಿಸ್ತುನ್ ವಹಾನ್ಸೆ ಸಮಹರದ ದೇವಾಲ್ ಕರ ಸಮಹರದ ದೇವಾಲ್ ಇಗನ್ವ ಹೆಮ ನೆವೆ ಉನ್ ವಹಾನ್ಸೆ ಇಗನ್ನ ಪುದೇ ಕರ ಎವಗೇಮ ಕರ ಪುದೇ ಇಗನ್ವ ಸಮಹರತ್ ಅವಸ್ಥಾವನ್ ವಲದಿ ಉನ್ ವಹಾನ್ಸೆ ಮುಲಿಮ್ಮ ದಯ ಕರಣ ಕರಲ ಇರಸ ಮಿನಿಸುವಾನ ಐ ಒಬತುಮಾ ಹೆಮ ಕರ ನೈ ಒಬತುಮಾ ಹೆಮ ಹಸಿರೆನೆ ತೋರ ತಮೈ ವಿಗ್ರಹಯ ದೇನೆ ಏನಿಸಾ ಇತಾ ವದಗತ್ ದಯ ಅಪಿ ತೇರುಂ ಗತ ಯುತಿ ಕ್ರಿಸ್ತುನ್ ವಹಾನ್ಸೆ ಸಂಬಂಧೇನ್ ಉನ್ವಹಾಸಿಗೆ ಜೀವಿತ ಕ್ರಿಯಾವಾಯಿ ವಚನಯಾಯಿ ಎಮತ್ತಂ ಕ್ರಿಯಾವಾಯಿ ದೇಶನಾವಾಯಿ ಕೇಳ ಕಿಯನ್ನೆ ಏಕಮ ದಯ ಏಕಮ ಖಾಸಿಯಕ ಪ್ರತಿ ದೇಕ ಏಕ ಅಪಿ ಹರಿಯಟ ಮುಲೈಂದಲಮ ಗ್ರಹಣೆ ಕರಗತ ಯುತುಯಿ ಅತರ ಉನ್ವಹಾಸೆ ತಮ ಭೂಮಿಯ ತುಲ ತಮಾಗೆ ಮೌ ಭಾಷಾವ ಉ ಎವಕಟ ಓನ್ ಕಥಾ ಕರೆ ಗಲೀಲಿಯಾನು ಅರಮೈಕ್ ಭಾಷಾವ ಉನ್ವಹಾಸೆ ಹದಿನು ಎರಡನೇ ಗಲೀಲಿಯ ಪ್ರದೇಶಯೇ ಈ ಗಲೀಲೇ ಪ್ರದೇಶಕ ಆವೇನಿಕೂ ಅರಮಾಯಿ ತಿಬುನ ಭಾಷಾ ಕಥಾಕರಣ ವಿಧಿಯ ಇವಾಗ ಮಾಪಿ ದಾನೋ ಜೆರುಸಲೇಮಟಮ ಆವೇನಿಕೂ ಔನ್ಗೆ ತಿಬುನ ಏಕ ಭಾಷಾವ ಕಥಾಕರಣ ವಿಧಿಯ ಅಕ್ಸೆಂಟ್ ಏಕ ಔನ್ ಅರೆ ಉಚ್ಚಾರಣೆ ಕರಣ ವಿಧಿಯೇ ವೆನಸಕ ಏಕ ಹರಿಯಟ ಅರ ಸಿಂಗಲ ಭಾಷಾವ ದಕುಣು ಮಿನಿಸು ಕಥಾಕರಣ ವಿಧಿಯಾಯಿ ಕೊಲಂಬಾಯ ಕಥಾಕರಣ ವಿಧಿಯಾಯಿ ಅಪಿ ಗಿಯೋತಿ ಹಲಾವದ ಪುತ್ತಲಂ ಪ್ಯಾತ್ಯ ಕಥಾಕರಣ ವಿಧಿಯಾಯಿ ಅನುರಾಧಪುರ ವಿಧಿಯ ನೂರ ಪ್ಯಾತ್ಯ ವಿಧಿಯಕಟ ಯಂ ಯಂ ವಿಧಿಯೇ ಯಂ ಯಂ ವೆನಸ್ಕಂ ತೀನ ಏಕಮ ಭಾಷಾವ ಅನ್ನೆ ವೆನಿದೆ ಅರ್ಥಮಾಯಿ ಗಲೀಲಿಯಾನು ಅರಮೈಕ್ ಭಾಷಾವಿ ತಿಬುನಿ ಈ ತಮಾನ್ಗೆ ಮೌ ಭಾಷಾವೆನ್ ಉನ್ವಹಾನ್ಸೆ ಜನತಾವಟ ತೇರೆನ ವಿಧಿಹಟ ವಿಶಾಲ ಗ್ಯಾಮುರು ಪಣಿವಿದೆಯ ಬಹುಮ ಸರಳವ ಕೆಟಿಯೇ ಸನ್ವೇದನೆ ಕರ ಅಪಿ ಏಕದೆಯ ತೇರುಂಗಣ್ಣ ಮೆಹಿದೆ ಕ್ರಿಸುನ್ ವಹಾನ್ಸೆಗೆ ಕಾಲೇದಿ ಸನ್ನಿವೇದನೆ ಕಿರೀಮೆ ಹೊಂದಮ ಸ್ವಭಾವ ತಮಾಯ್ ಕಟ ವಚನ ಕೇರಳಕ ಮುಖದ ಬಹುತರೆಯ ಕಟ ಜನತಾವಕಟ ಲಿಯಾಂಡ ಕಿಯಾಂಡ ದನಗನ ಇಂದಿಯನೆ ಇಸ್ರಾಯೇಲ್ ಸಮಾಜ ಲಿಯಾಂಡ ಕಿಯಾಂಡ ದನಗನ ಇಂದಿಯೇ ವಿನಯದರಯಾನ್ ಸಮಹಾರ ಪರಿಸಿವರು ಸಹ ಸದಿಸಿವರು ಅಗೆ ಆಯ್ತ ತಮಾಯ್ ಅಧ್ಯಾಪನೆ ತಿಗುನಿ ಸಾಮಾನ್ಯ ಜನತಾವಾತ್ರ ಲಿಯಾಂಡ ಕಿಯಾಂಡ ದನಗನ ಇಂದು ಪುವಾಯಿ ತಾಮಾಡು ಬಹುತರೆಯ ದನಗ ಇಂದಿಯನೆ ಎನಿಸಾ ವೆನದೆಯಾಕ್ ನೆಹ ಉನ್ವಹಾನ್ಸೇಟ ಎಯ ವಾಚಿಕವ ತಮಾಯಿ ಜನತಾವಟ ಲಬಾದೆಂದ ವೇನೆ ತರೆ ವಾಚಿಕವ ಉನ್ವಹಾನ್ಸೆ ತನಿನ್ ತನ ಗೋಸ್ ದೇಶನಾ ಕರಮಿನ್ ಲೆಡುಸುವ ಕರಮಿನ್ ಇವಾಗೇಮ ವಿಶಾಲ ವಿಧಿಯ ಜನತಾವಟ ಯಹಪತಕ್ ಸಿದುವೆನ ಆಕಾರೆ ಕ್ರಿಯಾ ಕರಮಿನ್ ಅವರು ತುನ ತಿಸ್ಸೆ ದೇವಾಲ್ ಕರ ಇತರೆ ಉನ್ವಹಾನ್ಸೆಗೆ ಏ ಅವರು ತುನ ತುಲ ಕರಪು ದೇವಾಲ್ ಏ ಭಾವಿತಾವ ಇತಾ ವೆದಗ ಎ ತಮಾಯಿ ಮುಲ್ ಪದನ ಮಹಿಮನತ್ತಂ ಅತಿವಾರಮ ಉನೆ ಉನ್ವಹಾನ್ಸೆ ಈ ಗೊಡನಗನ ಈ ಅಲುತ್ ದಕ್ಮ ಸಂಧಾ ಇತೋಟ ಅಪಿ ಮೇ ಕಾರಣಾವನ್ ಅಪಿ ಹೆನ ಸರಳ ವಶಿನ್ ತೇರುಂಗನ ಏಕ ಉನ್ವಹಾನ್ಸೆಗೆ ಪಸುಬಿಮ ಜುದಾ ಪಸುಬಿಮ ಉನ್ವಹಾನ್ಸೆ ಜುದಾ ವಾಂಶಿಕಯೇ ಈ ಜುದಾ ಸಮಾಜೇ ತುಲ ವರ್ಧನೆ ಉನು ಕೆನೆ ಏವಾಗೇಮ ಉನ್ವಹಾನ್ಸೆ ಆಧ್ಯಾತ್ಮಿಕ ಪೋಷಣೆ ಲಬಾಗತ್ತೆ ಅಪಿ ಕೇನೋ ಈ ಹೇಬ್ರೇವ್ ಶುದ್ಧ ಲಿಯವಿಲ್ಲೆ ಕಿತುನುವ ವಶನ ಅಪಿ ಕೇನೋ ಪ್ಯಾರನ್ ಗಿಲ್ಸುಮ ಕಿಯಲ ಎಮತ ಹೇಬ್ರೇವರುಗೆ ಶುದ್ಧ ಲಿಯವಿಲ್ಲಿ ಗ್ರಂಥವಲಿ ತಮಾಯ ಉನ್ವಹಾನ್ಸೆಗೆ ಆಧ್ಯಾತ್ಮಿಕ ಪೋಷಣೆ ಲಬಾಗತ್ತೆ එවගේම උන්වහන්සේ තමන්ගේ රටේ එවකට තිබුණු ඒ ජන ජීවිතයේ යථාර්ථයන් ගැඹුරින් කියවගෙන තිබුණා. සංස්කෘතික, ආර්ථික, දේශපාලන, මානසික එවගේම භාෂාමය තත්වයන් උන්වහන්සේ හොඳට හදාරලා තිබුණා. සංවේදී වෙලා තිබුණා තමන්ගේ තත්වයට. මොකද අපි ඕනෑම දෙයක් කරනකොට අපි තේරුම් ගන්න ඕන අපගේ අර අපගේ ඒ ජන කණ්ඩායම අපි කියන ඔඩියන්ස් එක හරියට තේරුම් ගන්න ඕන. නැත්නම් කිසිම දෙයක් කරන්න වෙන්නේ නැහැ. ඒතොර ඒ දෙයටත් උන්වහන්සේ බොහොම සංවේදී වුණා. ඒ වගේම උන්වහන්සේට තිබුණා ඉතා වැදගත් දෙයක්. ඒ තමයි දෙවියන් වහන්සේ සමග ගැඹුරු ගනුදෙනුවක් සම්බන්ධතාවය. ක්‍රිස්තුන් වහන්සේ දෙවියන් වහන්සේ වැහැඳින්නේ ඒ අරමයික වචනෙන් අබ්බා කියන මගේ තාත්තා. ඊතරම්ම සෙනෙහසාත්මක සමීප සම්බන්ධතාවයක් තිබුණා. ඒ විතරක් නෙමෙයි ක්‍රිස්තුන් වහන්සේගේ අනන්‍යතාවයේ සකස් වුණේ ඒ තුලේ. අපි උදාහරණයකට ඒ අබ්බා කියන අත්දැකීම අයින් කරෝති. අයින් කරලා ක්‍රිස්තුන් වහන්සේව තේරුම් ගන්න ගියොතින් අපිට ක්‍රිස්තුන් වහන්සේව හරියට තේරුම් ගන්න බෑ. ඒ නිසා ඒ ඉතා වැදගත් උන්වහන්සේගේ සමස්ත චරිතය අනන්‍යතාවය සකස් වුණේ දෙවියන් වහන්සේ සමග තිබුණු ඒ ගැඹුරු සම්බන්ධතාවය තුලින්. ඒ සෙනෙහසාත්මක ගනුදෙනුව තුලින් තමයි උන්වහන්සේ කවුද කියන එක සකස් වෙලා තිබුණේ, ගොඩ නැගිලා තිබුණේ, පෝෂණය වෙලා තිබුණේ. ඒතර ඒ අත්දැකීමත් අපිට සම්බන්ධ කරගන්න වෙනවා අනිවාර්යයෙන්ම දෙවියන් වහන්සේ ක්‍රිස්තුන් වහන්සේ ගැන අපි කරන ඕනෑම අධ්‍යයනයකදී.
1: ඔබ ඒ සවන් දුන්නේ මහාචාර්ය ඇන්ටන් මීවනගේ දහම් කතිකාවතටයි. ඔබ සැමට